0: ಕಗನ ಸದಸ್ಯವು ಮೇಘವರ್ಣವು ಶುಭಾಂಗವು ಲಕ್ಷ್ಮೀಕಾಂತವು ಕಮಲ ನಯನವು ಯೋಗಿ ವೃದ್ಧಾಂಗ ಗಮ್ಯವು ವಂದೇ ವಿಷ್ಣು ಭವಭಯಹರವು ಸರ್ವಲೋಕೈಕನಾಥವು ಜೈ ಶ್ರೀರಾಮಚಂದ್ರ ಮೂರ್ತಿಗೆ
1: ಜೈ ಜೈ ಜೈ ಜೈ
0: ಹನುಮ ಕಾಚುಕೊರಮು ನಾ ಕದಾಸ್ತಮುಲಚೇ ನಿನ್ನು ಸರ್ವನಾಶನಂ ಚೇಸಿದನು
2: ఉపక్షణ కొద్ది ఎక్కువ ఇచ్చున్నావు నాతో యుద్ధములకు తలపడడం సాధ్యము కాదు
3: లోక సముక్తమాయ లోకమెల్ల ప్రజలు.

0: ರಾಮಚಂದ್ರಾಯ ಮಂಗಳೋ ಸಾರ್ವಭೌಮಾಯ ಮಂಗಳೋ ಶ್ರೀ ರಾಮಚಂದ್ರಾಯ ಜೈ ರಾಮಚಂದ್ರ ಯುದ್ಧಂ ಸಮಾಪ್ತಮು.
1: ಮೀರಿಂತವರಕು ಭೀಮಾಂಜನೇಯ ಯುದ್ಧಂ ಶ್ರೀ ಮಿರಿಯಾಲ ಶ್ರೀನಿವಾಸರಾವ್ ಬೃಂದಂಚೆ ಪಗಟಿ ವೇಷಾಲು ವಿನ್ನಾರು.
2: ఆకాశవాణి విజయవాడ కేంద్రం ఇప్పుడు చిత్రగీతాలు వింటారు.